ಸುಷಣಾಕೃತಾಮಹಂ ವಿಭೀಷಣಾಚಿತ್ತಾದಂ ಗೋಪಾಲ ಬಾಲ ಚಾರ ಚೋಲಮಾನ ಕೃಷ್ಣಮಾಶ್ರಯಂ ಪುಂಡರೀಕ ಭಾಸ್ವರಂ ಕುಂಡಲ ಪ್ರಭಾಸಮಾನ ತುಂಡಕಂಠಮಂಡಲಂ ಪುಂಡರೀಕ ಸನ್ನುತಂ ಜಗನ್ನುತಂ ಮನೋಜ್ಞಕಂ ಗೋಪಾಲ ಬಾಲ ಚಾರ ಚೋಲಮಾನ ಕೃಷ್ಣಮಾಶ್ರಯಂ.

ಪಾದ ಕೃಷ್ಣ ಮಾಷಿಂಗ ಮಂಗಳಾಂಗ ಸೌರ್ಯ ಭಾಸದ ಸಂಗದಾಸುರೋತ್ತಮಾಂಗ ಅಂಗ ಪ್ರದಾಯಕ ತುಂಗ ವೈರವಾಭಿರಮಂಗಳಾಮೃತಂ ಸದಾ ಗೋಪಾಲ ಬಾಲ ಚಾರ ಚೂರ ಪಾದ ಕೃಷ್ಣ ಬಾಲ ಕೃಷ್ಣ ಪುಣ್ಯ ನಾಮ ಸುಭಾಷ್ಟಕಂ ಸದಾ ಮುದಾಚ್ಯುತಂ ವಾಚಮಾನ

0: ಹರಿಯಾ ಊಪರ್ ಚಾಂದನಿ ಆಯ್ ಸಂಭಲ್ ಸಂಭಲ್ ಹರಿಯಾ ಊಪರ್ ಚಾಂದನಿ ಆಯ್ ಸಂಭಲ್ ಸಂಭಲ್ ಏಕ ಬಾತ್ ಕಹತಾ ಹೂ ತುಮಸೆ ಏಕ ಬಾತ್ ಕಹತಾ ಹೂ ತುಮಸೆ ನಾ ಕರನಾ ಇನ್ಕಾರ
1: ಕ್ಯಾ
0: ಆ ತೋ ಹೈ ಸಜನಿ ಲೇ

0: ಹರಿಯಾ ಊಪರ್ ಚಾಂದನಿ ಆಯ್ ಕಂಬಲ್ ಕಂಬಲಿ ಹರಿಯಾ ಊಪರ್ ಚಾಂದನಿ ಆಯ್ ಕಂಬಲ್ ಕಂಬಲ್ ಏಕ ಬಾತ್ ಕಹತಾ ಹೂ ತುಮಸೆ ಏಕ ಬಾತ್ ಕಹತಾ ಹೂ ತುಮಸೆ ನಾ ಕರನಾ ಇನ್ಕಾರ
1: ಕ್ಯಾ
0: ಆ ತೋ ಹೈ ಸಜನಿ ಲೇ